0: ಬಂತು.
1: ಕೊತ್ತಿರಿ ಉಳಿಸ್ಕೊಂಡ್ ಬಂದ್ರೆ ಸರಿವ ಕೊಟ್ಟು ಸಾಂದಿಯ ಆಗಿರಿ ಎವಡಾ ಜೊಯ್ ಫೆದರ್ ತೋಸಾರಿ ದಿನ ಪರಿ ಬಸಿದ್ದ ಎಲ್ಲ ಕೇಟ ಎಲ್ಲ ಮಹಿಳೆ ದಿಯ ಭಯ ನಿಂತಾನೆ.